0: ಐ ಕಸ್ಮೇನಿದ್ದ ಕಂಪ್ನಿ ಟೋಟಲ್ ಪ್ರಾಡಕ್ಟ್ ಮೇಲೆ ಅವಿಗಿಜಿ ನಿಮ್ಮ ತೇರಾ ನಂಬರ್ ಮಾರ್ಕೆಟ್ ಕೇನ್ ಸಾಫ್ ಜನ ಸ್ಟೋರ್ ದೇಮ್ ಸೇಮ್ ಚಿಕಮ್ ದಲ್ ದೂಜುದ್ ಹೈ ಕಸ್ಮೇನಿದ್ದ ಕಂಪ್ನಿ ಟೋಟಲ್ ಪ್ರಾಡಕ್ಟ್ ಪೆನ್ಸೈಮ್ ಗೋಲೈ ಲೈಪೋಸೈಮ್ ಜಿಂಕುಪಾಸ್ ಅರ್ಸೋ ಸರ ಮೇಲೆ ಅವಿಗಿಜಿ ತೇರ ಸಾಥ ಮೇರಾ ಬಾನಿ ಜಿ ತೇರ ಶುಕ್ರಿಯಾ ಜಿ ಪಿಚರಿ ಬ್ಯಾಮ್ ತಸುತ ಪಯೂಜಿ ಕೇನ್ ಸಮಂಗದ ಹೈ ಕಸ್ಮೇನಿದ್ದ ಕಂಪ್ನಿ ಪ್ರಾಡಕ್ಟ್ ನ ಮೇಲೆ ಅವಿಗಿಜಿ ಸುಮಂಗತ ಕಾಲ್ ಕೌಲಿ ಶ್ರೀ ಜಿ ದ ಪ್ರೋಗ್ರಾಮ್ ನ ಪಸ್ಪ ಸಿಫರ್ 336 88 85 0 97 ಬಾನಿ ಮಂಗತ ಕಾಲ್ ಕೌಲಿ ಶ್ರೀ ಜಿ ಬಲ್ ನಂಬರ್ ದೇ 0315 693 594 ಸಾತ್ ಮಾನೆ ಕಾಲು ಕೈ ಒಲ್ಲ ದಕ್ಕರ ಕೋಲ ಖಾಲಿ ಮುಕಮ್ಮಲ್ ಉದಿಶುವಿರಿ ಯಹವಾ ಸತಾ ಸುಮಾನೆ ಗರ್ಮಿ ಜೋರ ಅವರ ಶವಿದ ಅವ ಯಾ ಪತನೆ ಲಗಿ ಮುಂಗದ ತಬೆ ಖಾನ್ ದಶುವಿ ಯುಗ ಸಂಗ ನೋ ಕಲಕಲ ಕಲಕಲ ಬಿಹಿ ಉರಕ್ಷೆ ವಲ್ಲ ನೋ ಚ ಬದ ಪ್ರೋಗ್ರಾಮ್ ತಾ ಸು ಅಡೈ ಅವರೇನ ಉದಾ ಹು ಕಿ ದೇನಿ ಶಿಚಿ ಪರೇಡಿಯೋ ಬಾನೆ ಪ್ರೋಗ್ರಾಮ್ ಯೋ ಸು ಕಿ ಅವರಿನ ಯೋ ಸಮಂಗ ದಾ ಕೋರ್ಸೆ ಡೇ ರಚಾ ಗಚಾ ಗ ಕೈಲಿ ನೋ ಸಮ ಬಖ್ಯಾ ಚಿನನ್ ಟೂಲ್ ಸಿಸ್ಟಮ್ ಗಡ್ವರ್ ದೇ ಬಲ ಖಬರ ದಾದ ಅಜಿ ಕಲ ಪ್ರೋಗ್ರಾಮ್ ಶುರು ಕೋಮ ನಜಖ್ ಪಲ್ ಪ್ರೋಗ್ರಾಮ್ ತಾ ದ್ವ ಮಿಂಟ ದ್ರೆ ಮಿಂಟ ಪಿಂಜ ಮಿಂಟ ಮಖ್ ಕೆ ಕೇನಮ್ ದಾ ಸಮ ಉಸೂಲ್ ದಿ ರೂಟೀನ್ ಮೇರೆ ಬಸ ಚಿಸ ಪ್ರೋಗ್ರಾಮ್ ತಾ ದ್ವ ದ್ರೆ ಮಿಂಟ ಮಖ್ ಕೆ ಕೇನಮ್ ಅರ್ಸ ಜಾನ್ ತ ಸೆಟ್ ಕಮ ನನ್ ದಾ ಸಕಾರು ಚಿಸನ ಪಾಸ್ ಇದಮ್ ಕಲ ಮೌಕತಲ್ ನು ವೈಫೈ ಕಾರ್ ನ ಕೋಲು ನು ದಾ ತಕ್ರಿಬನ್ ನಹನಿಮಿ ಬಜಿ ಶಿವಿ ಶಿಮಾ ಅಲ್ ತಕಿ ಜಲಾನ್ ದೇ ಪ ವೈಫೈ ಬಾಂದಿ ಲಗಿ ಅಮ್ ವೈಫೈ ಮಿಟಿಕ ಕವಲ ನು ಬ್ಯಾ ಚಿಲಕ ಫಿಕ್ಸ್ ನಹನಿಮಿ ಬಜಿ ಶುನ ಮಾ ಗ್ರೂಪ್ ಕೆ ಮೆಸೇಜ್ ಕು ಚೇರ ತಾ ಸು ರೆಕಾರ್ಡಿಂಗ್ ಪ್ಲೇ ಕಿನ್ ವೈಫೈ ಅನ್ಶುವ ಬ್ಯಾ ಪಮಂಡ ಮಂಡ ಚಿಕಮ್ ದೇಗ ಬ್ಯಾ ರಾಲ ಮ ಬರ ರೌ ಖತಮ ಬರ ಬ್ಯಾ ಮೆ ಲ್ಯಾಪ್ಟಾಪ್ ಪಾನ್ ಕವಲು ನು ಬ್ಯಾ ಚಿಕೇನ ಅಸ್ತಮ ಲಕಮಾನ ಚಿ ದ್ವ ಮಿಂಟ ಖರಾಬ್ ಶಿಗನ ಬಸ್ ಬೇ ಮಾಲ ಖೊನ್ನ ರಾಕೈ ಅವ್ ಬಲ್ ಜ ಚಿಡಿರ್ ಪ ಸಕುನ್ ಮಾನೆ ನಾ ಸ್ನೆ ಮಕನ ನು ಬ್ಯಾ ಮ ಆಗ ಸೆ ಲಕಮ ಸಾಲ ಜಮ ಅಖಪಲ್ ಅರಿ ಉಸು ಜಿ ರೂಟೀನ್ ದೇ ಲಕ ಕಾರ್ ಚಿಕಮ್ ದೇ ಕಲಕೆ ನು ಕಾರ್ ಬದ ಜ್ರನ ಕೆ ಉಪ ಇಮಾನದಾರೆ ಸರ ಬೇಕೆ ಸಹಿ ಕಾರ್ ಬಕೆ ಲಕ ಡೂಕ್ ಬುಕ್ ಕಾರ್ ಸರ ಮಜನ ಕೈ ಲಕ ಉಗ ತಾ ಸು ಗೋರಿ ಪಡಿರ್ ಕಮ್ ಟೈಮ್ ಕಿ ಮಂಗ ಲೈ ಪೋಜಾಯಮ್ ಮಂಗ ಚಿ ಕೋ ಪಾಸ್ ಮಂಗ ಪೆನ್ಜಾಯಮ್ ಗೋಲಿ ಪದಿ ದುಮ್ರ ಮಾರ್ಕೆಟ್ ಕಿ ದುಮ್ರ ಮಶೂರು ಕರಿ ದಾಗಿ ವಜ ದಾದ ಚಿಸ ಕಾರ್ ಕೋಮ ಸಹಿ ಬುನಿಯಾದಿ ಕಾರ್ ಕೋಮ ದಾಗಿ ವಜ ಬಲ ದಾದ ಚಿ ಪ ರಿಸಲ್ಟ್ ಬಾನೆ ಖೋ ಅಲ್ಹಮ್ದುಲಿಲ್ಲಾ ಮಂಗ ದುಮ್ರ ಕಾಮಯಾಬ್ ರವಾನಿ ದುಮ್ರ ಕಾಮಯಾಬ್ ಚಿ ಬಾಗಿ ಕೋ ಶಕ್ ನಿಶ್ನ ದೇ ಖುದ ಹಲ್ಕು ಪೋರೆ ಖಬರ ವರ್ ರಸವಲ್ ದಹಮ್ ಡೇರ್ ಗ್ರಾನ್ ಕಾರ್ ದಿಜಿ ಜಗ ಚಿನನ್ ಸಬಾ ಅಕ್ಸರ್ ಖಲಕ್ ದಾ ಉಯರ ದಾದ ರೇಡಿಯೋ ಸ್ವಿಸ್ ದೇ ದಾನೆ ಚಲಿ ಗೆ ದಾದ ಸಿ ಯು ದಾ ಜಕ ಅಡ್ವರ್ಟೈಸ್ಮೆಂಟ್ ಕೈ ಚಿ ದಾ ಟಿಕ್ ನವಿ ದಾ ಗಲತ ಖಬರ ಅದ ಜಿ ಬಲ್ಕೆ ಸಬ ಬಾರ್ ಬಾರ್ ದಾ ಖಬರ ಕೋ ಮಜಿ ಚಿ ತಾಸು ಜಮಾ ಪ್ರೋಗ್ರಾಮ್ ಅವ್ರಿ ನು ಜಮಾ ಪ್ರೋಡಕ್ಟ್ ತಾಸು ಸರ್ಫ್ ಯೋ ಪೆರ ಇಸ್ತೇಮಾಲ್ ವಿ ದಾ ಗೆನ ಬಾದ್ ಬತಾಸ್ ತಪತ ಲಗಿ ಚಾಯ ದೇ ಕಿ ಕಾರ್ ಶತ ಕಮಾಲ್ ಶತ ಯಾ ನಿಶ್ತ ದನು ನುಡಿ ರೋ ಮಾಲು ಬಾತ್ ರಾ ಬಾರ್ 0315 693 597 ಮಾನೆ ಕಾಲು ಕೆ ಸಬ ಬ್ಯಾ ಮುಲಾಕಾತ್ ಕಿ ಗಿ ಚರ್ತ ಖಾದ ಬಾದ್ ಖುಶಾಲ ಉಸೇ ದಲ್ವೇಲಾ ಪಮಾನ್ ಪಾಕಿಸ್ತಾನ್ ಜಿಂದಾಬಾದ್ ಹೈ ಕಪ್ನಿ ಪಾಯ್ ಕಚರಿತ ಸುದ ಮೇದಿ ಔ ದ ದಿಮಾಗು ದ ಗಣ್ಮೇರ್ ಬಿಮಾರೋ ಸರ ತರ್ಮಖೈ ಲಕ ಮೇದ ಬೂ ದ ಮೇದಿ ಗೇಸ್ ದ ಮೇದಿ ಜರಾಸಿಮ್ ಮೇದ ಸ್ವಜಿದಲ್ ಖುಲೇಲಾ ತರ್ಖಿ ಉಬರಾತ್ಲಲ್ ಯಾ ಪ ಮೇದ ಕಿ ದರ್ದ್ ಕಿ ದಲ್ ದ ಖುಲೇನಾ ಬದ್ಬುಯಿರಾತ್ಲಲ್ ಔ ದದಿ ಸರ ಪ ತಾಸುಬಾನೆ ಯರಾ
1: It's 10 o'clock. It's 10 o'clock. Hourly time check is brought to you by Radio Aman. Jhan Rang Aman.
2: احمد بھائی زہو ہر اورس ششت گورم پمہ می اورس پورس دانی جاتی گی نخ کو لاشتا او نہ می زڑکی گی چے کورنا بہر وزم
3: اورے ہس افغان ند پکار مخ دانو دا پارا اش مائک نی ڈراپ استعمال کا بے ضربہ دے مہنا دانے ختم شی او مخ بد صفا او کل اخکاری
2: مننا احمد بھائی اس با اش مائک نی ڈراپ خامہ اخلم زغوارم چے زما مخ دانے نا صفشی او خیستخ کاری احمد بھائی دا دکان پتہ اخایا
3: ہورے دکان پتہ ادھر سر نوٹ کا مولانا عبدالحالق ٹیلر اینڈ کاسمیٹک سنٹر حیبر پلازا دکان نمبر 4 منگل ملا
2: گلونی ہورستا پندے ہما کے ڈیر زیات ہارا بے وے نو دم رزر سنگ ٹک شولے یا ہورین ہورے ما ہما کے د ڈیر کک نو کری کری میں استعمال کرل ہما تے ہی سو ریزلٹ او فائدہ نہ کڑارا او چے کلا ما اروسا شاپنگ سینٹر نا زان دا پارا اشم کری کری مراول نو ما تے ڈیر زبردست ریزلٹ راکو رز گلونی ہورے جے ہم زان دا پارا راوڑم اشم کری کری تاسو هم واړو چې مونږ پوندې صفا سترا او هیڅ شي نو یو ضروري

0: ಸಮ ಹೆನುಯಮ್ ದ ಪಿಶಾವರ್ ನ ಲಾಸ್ಟ್ ಟೂ ಇಯರ್ಸ್ ನ ಜಮಾ ದ ಸ್ಕಿನ್ ಡೇರ ಮಸಲವಾ ದಾನಿ ಔ ದಾಗುನ ಅಲ್ಲಾ ಗವಾದಿ ಡೀರ್ ಇಲಾಜ್ ಮೇ ವರ್ಲಾ ಉಕ್ಡು ಡಾಕ್ಟರ್ ಮೆಡಿಸನ್ ಔರ್ ಪ್ರೊಡಕ್ಟ್ ವಗೇರ ಮಾ ಯೂಸ್ ಕೋಲ್ ನಡ್ ಕೀ ದೋ ಬಸ್ ಮಾಲ ಚಾ ಮಶ್ವರ ರಾಕಾ ದ ಇಶ್ಮಾ ಆಂಟಿ ಎಕ್ನಿ ಟ್ಯೂಬ್ ದ ಇಶ್ಮಾ ಸೀರಮ್ ಔ ಇಶ್ಮಾ ರೈಸ್ ಫೇಸ್ ವಾಶ್ ಟೂಲು ಲಜರ್ ಮಶ್ವರ ವರ್ ಕೋಮ್ ಚಿ ತಾಸು ಟಪಲ್ ಟೈಮ್ ಮವೆಸ್ಟ್ ಕವೈ ದ ಚಾ ಮಖಮಾನಿ ದಾನೀವಿ ದಾಗುನವಿ ಅಗೇ ದ ಪಾರಾ ಇಶ್ಮಾ ಪ್ರೊಡಕ್ಟ್ ಯೂಸ್ ಕೈ ಇನ್ಶಾಲ್ಲಾ ಮಗಬಮ್ ಮುಕಮಲ್ ಸಫಾಶಿ
1: السلام علیکم زیو حدیجہ تنہا احساس مٹے اصحابہ بارود پیشا ونت سما بمیدہ ہر وقت خراپا وا ہر وقت بائی چلن کا وہ بد ہضمی وا نما دیر ڈاکٹرانو نا علاج اکڑو خوما تئی ہی قسم فرق نہ شو ملا گلا اکرام مامو اشما کپنے کے اشما ایک ویسے شربت لانچ کرو نما ہم زان دا پارا اشما ایک ویسے روڑو ماشاء اللہ دا یوسو اورزو استعمال سرا زما میدا بالکل ٹک شوا نہ چلنشتا نہ بد ہضمی زما آواز سو کوم پا کم کم ریڈیو اور زتو لسنا تدا پیغام بالکم کستا سو تا یستا سو کور کی چاہتا ہم دا میدی سا قسم مسلوی نو یوزل ضرور اشما ایکو ایسیٹ شربت

ಖಜಿದಿನ್ ಅಲ್ವಾ ಇಶ್ಮಾ ವಾಷಿಂಗ್ ಪೌಡರ್ ಬರಕಿ ಬಿಲ್ಕುಲ್ ಮುಕ್ತಹ ಕಾಲ್ ರಗಲಿಯು ನೋ ಬಿಲ್ಕುಲ್ ಆಗಾ ಚುಕುಮ್ ದೇ ಲಕ ಡೇರ್ ಜೈನ್ ಕಿ ಶಟ್ ಶೀದಿ ಮಿಲ ವೀಗಿನ ಪೈನ್ಸ್ ಲ ಡೇರ್ ಜರ್ಬಾ ಆಗೆ ಜೈನ್ ಕಿ ಹಂ ಬಿಲ್ಕುಲ್ ಅವೇಲೇಬಲ್ ಶೀ ಡಾಗ್ ಹಮಿದಾನ್ ಚೋಕ್ ನ ಬಿಲ್ಕುಲ್ ಮುಕ್ತ ಕಾಲ್ ರಗಲಿಯು ಸೇ ಹಮಿದಾನ್ ಚೋಕ್ ಕಿ ಚುಕುಮ್ ದೇ ಶಟ್ ಶೀದಿ ಇಶ್ಮಾ ವಾಷಿಂಗ್ ಪೌಡರ್ ನ ಮಿಲ ವೀಗಿ ನೋ ಬಿಲ್ಕುಲ್ ಇಶ್ಮಾ ವಾಷಿಂಗ್ ಪೌಡರ್ ಆಗಬ ಇನ್ಶಾಲ್ಲಾ ಅಲ್ತಕಿ ಜರೂರ್ ಮಿಲವೀಗಿ ಹೋ ಬಿಲ್ಕುಲ್ ಅವೈಲೇಬಲ್ ವೋ ಕಿದೀಶಿ ಖತಮ್ ಶೀವಿ ನೋ ಬಿಲ್ಕುಲ್ ಇಶ್ಮಾ ವಾಷಿಂಗ್ ಪೌಡರ್ ಮತ್ಲಬ ಅಕ್ಸರ್ ಚುಕುಮ್ ದೇ ಚಾವ ಕಪಡೆ ಡಿಸ್ಯಾತೆ ಖರಾಬ್ ಇವೆ ನೋ ಕಲ ಕಲ ಸೀಕನ ಇದಾಸೆ ದಾಗೋರ್ ಬಾಂದೆ ಉ ಲಗಿ ಗೆನ ಚ ಆಗಾ ಮತ್ಲಬ ಖತ್ಮಿ ಗಿನಾ ಠಿಕ್ ತಾ ನೋ ಇಶ್ಮಾ ವಾಷಿಂಗ್ ಪೌಡರ್ ಸಬ ಆಗಾ ಇನ್ಶಾಲ್ಲಾ ದಾಗ ಖತ್ಮಿ ಗಿ ವರ್ನಾ ಯದಿನ ಲವನೂರ ಸುಮ್ರಹ ಇಶ್ಮಾ ಕಾಸ್ಮೆಟಿಕ್ ಚಿಕುಮ್ ಪ್ರಾಡಕ್ಟ್ಸ್ ಹರ್ ಕಾಸ್ಮೆಟಿಕ್ ಓ ಜನ ಸ್ಟೋರ್ ಕಿ ದಾಸ ಪಾಸ್ ನೈ ಸರ ಅವೈಲೇಬಲ್ ದಿ ಹೋಕೆ ಚರ್ತ ಕಿ ಹಮ್ ನ ಮಿಲವಿ ಗಿ ಪ್ರೋಗ್ರಾಮ್ ಕೆ ಅಕ್ಸರ್ ದಾ ಹಬರ ಕಿ ಮಂಗೋ ಚಿಕ ನ ಮಿಲವಿ ಗಿ ನ ಬಿಲ್ಕುಲ್ ಮಂಗ ನಂಬರ್ ಹ ದಿಸ್ತಿ ದಿ ವನೆ ಹ ತಸ ಕಾಲ್ ಗೋಲಿ ಜಿ ಯದಿನ ಲವ ಕಂಪನಿ ಹೆಲ್ಪ್ ಲೈನ್ ನಂಬರ್ ಚುಕುಮ್ ದಿ ಹರ್ ಕಾಸ್ಮೆಟಿಕ್ ಐನಿ ಇಶ್ಮಾ ಕಾಸ್ಮೆಟಿಕ್ ಚಿಕುಮ್ ಪ್ರಾಡಕ್ಟ್ಸ್ ಬನೆ ದಾ ನಂಬರ್ ಮೌಜೂದ್ ದಿ 0342311292

24 ਦਿਨ ਲਵਾ ਬਾਈ ਚਰਸਾ ਦੇਖੀ ਗਰਮੀ ਦਾ ਮਾਪਜਲਾਸ ਮੈਸੇਜ ਕਰੀ ਤਾਰਿਕ ਸਿਰ ਡੇਲੀ ਐਫਐਮ 90.0 ਬਾਂਦੇ ਸ਼ੋਕ ਵੇ ਕਵੈ ਨੂਰ ਦ ਖਜੀ ಸಹಿತ ಬಿಲ್ಕುಲ್ ಬಸ್ ಕಲ ಕಲ ಬರೋದು ಡೈಲಿ ಹೋಮ್ಗೆ ಶುನ ಶುಕವಲೆ ಒಕ್ಕಲ ಕಲ ಬರೋದು ಸಹಿತ ವಿಚಿ ಚರ್ಸದ್ವಾಲ್ ತಾಸು ವೆಲ್ಕಮ್ ಕವಿ ಸಹಿತ ಡೇರ ಮನನ ಚೇ ತಾಸು ಮುಕ್ತ ವೆಲ್ಕಮ್ ಉಕು ವಿಚಿ ಚರ್ಸದ್ವಾಲ್ ಚೀ ಪಕಾಲ್ ರಾಶಿ ನೋ ತಪೋಸ ತ್ರೇ ಓನ ಕಿಚಿ ತಾಸು ದ ದೇಸ ಸಮಶ ಹೋರ ದಿ ಆಚ ಖಜಿ ವಿಚಿ ಬಾಯಿ ಯು ಹೋ ಲುಬ್ ನಾ ಹೋ ಪ್ರೋಗ್ರಾಮ್ ಕಿ ಬಿಲ್ಕುಲ್ ಕಾಲ್ ಕವಿ ಸಹಿತ ಡೇರ ಮನನ ਬੇਚ ਬਾਈ ਜਹਾਂ ਸਾਸੂ ਸ਼ੋ ਹਮੇਸ਼ਾ ਸਰਵਰ ਮਾਡੇ ਰਮਨ ਨਾ

0: ಬರೆದವರೇ.
1: ದ ಸೋಶಿಯಲ್ ಎನ್ಸೈಟಿ ಡಿಸ್ಆರ್ಡರ್ ಪ್ರಾಬ್ಲಮ್ ಚಿದ ದ ಆಮ ಮತ್ಲಬ್ ಆಮ ಅನಿ ಖಬರ ಸಡಿತಲ್ ಇದಲ್ ಶಿಕನ ಹುದ ಡೇರಾ ಇವಾ ಸಂಜಿದ ಜೆಹನಿ ಬಿಮೋರಿ ದೊ ಟಿಕ್ಸ್ ಲೈಕ್ ಹನ ನೋ ದ ಬಿಮೋರಿ ದೊ ಒಪೋದೆ ಬಿಮೋರೈ ಕೆ ಚಿಕಿಮ್ ಖಾಲಕ್ ಮುಬ್ತಲಾವಿ ನೊ ಆಗಾ ಚೆ ಮತ್ಲಬ್ ದಿ ಖಾಲ್ ಕೋ ಪುಮಾಸ್ ಕೆ ದಾಯ ಅಗೇತ ನಶಿರ್ ತ್ಲಲ ಶದೀದ್ ಚಿದ ಅಗಾ ದಾಯ್ ಡೋರ್ ಮೆಹಸೂಸ್ ಅವಿ ಚೆ ಕಜ ಚಿತ ಅಲ್ಲೋಡಲ ಮತ್ಲಬ್ ಯೋ ಅಚಿಮುಡ್ ವಿತ ಶರ್ಮೇದಲ್ ವಿ ಅಯ್ಯೋ ಕನ ಶರ್ಮಿ ಜಿ ಡೇರ್ ಜೋ ಚಿದ ಅಗಾ ದಾಯ್ ಶರ್ಮಿ ಜಿ ಒ ಗಬ್ರ ಹಟ್ ವಿ ದಿತ ಓ ದಾಯ್ ಪುದಿ ಐತ ದ ಹೋಫ್ ಚಿಕಿಮ್ ದ ದ ಡೋರ್ ಚಿಕಿಮ್ ದ ದ ರೆಸ್ ಪರಿಸ್ ಚಿದ ಅಗಾ ಜ್ಯೋತಿ ಜಿ ಪುದಿ ಕೆ ಇಜಾಫಾ ಕಿ ಜಿ ಕದೈ ಚಿತ ಪೊ ಟೇಮ್ ಮಂದಿ ದಿ ದೇ ಹಲ್ ನ ವಕಡಾಲ್ ಟಿಕ್ ತೈ ಕನ ಇಲಾಜ್ ನ ವಕಡಾಲ್ ಸಹಿ ದ ಅಗಾ ಮಖ್ತ ವಿರ್ ಸೂ ಚಿ ಪದೆ ಗೆ ಮತ್ಲ ಮಖ್ತ ಪದೆ ಮೇ ಡಿಟೇಲ್ ಮಂದಿ ಖಬರ್ ಏ ಕೂ ಚಿ ದೇ ಇಲಾಜ್ ಚಿ ದ ಅಗಾ ಸರಂಗಿ ದ ಇಲಾಜ್ ಡೇರ್ ಇಂದ ಹೈ ಸೌಕಾದ ಟಿಕ್ ತೈ ಯು ದಾಸ್ ಟೇಮ್ ರೋಶಿ ಚೆ ದಾ ಡೋರ್ ಚಿ ಕಿಮ್ ವಿ ದ ಯರ ಚಿ ಕಿಮ್ ವಿ ದ ದಿ ಹತ್ತ ವರಸಿ ಚಿ ದಾ ದಿ ಹಾಲ್ ಕೋ ಸರ ಮಿಲವೆ ದಲ್ ಚಿ ದಿಗಾ ಪ್ರೇಜ್ ದವಿ ದತ್ತ ದಿ ಚಾ ಸರ ಮಿಲವೆ ದಲ್ ಖಾನ್ ನವೇರ್ ಕವಿ ಟಿಕ್ ತೈ ಕನ ದೈ ಚಿ ಬಾಸ್ ಹರ್ ಟೇಮ್ ಚಿ ದಾ ಅಗಾ ಪೊ ತನ್ ಹಾಯ್ ಕೆ ವಾ ಯಾ ದಾಸ್ ಜಿಸ್ ರಂಗಿ ಮೇ ಖಬರ್ ವಕಡಾ ಚಿ ದಾ ಫಂಕ್ಷನ್ ವಿ ಚಿ ದಾ ಮತ್ಲಬ್ ಅಗಾ ಜೋಯ್ ವಿ ಚಿ ಬಾ ಡೇರ್ ಖಾಲಕ್ ಜಮ ಶಿ ವಿ ದಾ ಅಗಿ ಜುತಾ ನದ್ರು ಮೇ ಟಿಕ್ ದಾಯ್ ಡರಿ ಜಿ ದ ಪ್ರೊಡಕ್ಟ್ ಯೋ ಡೋರ್ ವಿ ದಾಯ ಅಗಿ ಜುತಾ ನದ್ರು ಮೇ ಡೇರು ಹಾಲ್ಕು ಕಿ ದಗಾ ಮಸಲಾ ವಿ ದಾ ಬಿಮೋರಿ ವಿ ಮಕ್ಸದ್ ಮುದಾದ ಚಿ ಬದಿ ಜೋನ್ ಸರ ಪುಯ್ಕು ದಾ ಬಿಮೋರಿ ವಿ ಪಕೆ ಹೋ ದಾಯ್ ಅಗಾ ಬಿಮೋರಿ ಬಿಮೋರಿ ನಶ್ಮೀರಿ ದಾಯ್ ಸಿ ಐ ದಾಯ್ ಯಿ ಚಿ ಬಸ್ ದಾ ಅಸಿಮೋ ಕಿ ಶರ್ಮಿಲ ಪಾನ್ ದಾ ಯನಿ ಜ ಶರ್ಮೇಜ ನೋರ್ ಮೇ ಇಸ್ ಚಾಲ್ ನ ದಾ ಹುಜ ಸಿರಫ್ ಔರ್ ಸಿರಫ್ ಶರ್ಮೇಜ ಚೂಂಕಿ ದಾ ಶರ್ಮೇದಲ್ ನದಿ ಶರ್ಮೇದಲ್ ಹಾ ಶ್ತಾ ದಾ ಟಿಕ್ ಶ್ವಾ ಶರ್ಮಿಲ ಪನ್ ಶ್ತಾ ದಾ ಹೋ ಅಗಿ ಸಬ್ ಬಲ್ ಸಿಚುಯೇಷನ್ ದಾ ಅಗಾ ದಾ ಸಿಚುಯೇಷನ್ ನ ದಾ ದಾಯ್ ವಿ ಬಿ ಮೋರ್ ದತ್ ಮಸ್ಲಿ ವಿ ಹೋ ದಾಯ್ ಪ್ರೊಡಕ್ಟ್ ಇದಾ ಸಿ ಯಿ ಚಿ ದಾ ಹೋ ಲಕ ಜ ಅಸ ಅಗಾ ಶರ್ಮಿಲ ಪನ್ ದಾ ಟಿಕ್ ಶ್ವಾ ದಾ ಶರ್ಮಿಲ ಪನ್ ನ ದಾ ದಾ ಇವಾ ಬಿ ಮೋರಿ ದಾ ಓ ಕಚೇತ ದಿದೆ ಬಿಮೋರೈ ದಿದೆ ಮಸ್ಲೆ ಇನ್ಸಾನ್ ಬರ ವಕ್ತ ಮತ್ಲಬ್ ಟೈಮ್ ಅಂದ್ರೆ ಇಲಾಜ್ ಪಲ್ಝೋನ್ ಒನ್ ಅಕಡಾಲ್ ಕನ ನೋ ದಿದ್ದು ಜಿಂದಗೆ ರೋಜ್ಮರ ಜಿಂದಗೆ ಚೆ ಸುಮ್ರ ತಡಲ್ಯೆ ಜಿಮ್ಮದಾರೈ ದಿ ನೋ ಆಗಾ ಡಿಸ್ಟರ್ಬ್ ಶಿವೆ ಸರ ಓಸ್ ದುನಿಯಾ ಜಿಮ್ಮವರೈ ವಿ ಪೋ ಇನ್ಸಾನ್ ಮಂದೆ ಮತ್ಲಬ್ ಆಗ ತಾಲೀಮ್ ವಿ ದಿ ಆಗ ಜಾಬ್ ವಿ ಮುಲಾಜ್ಮತಿ ವಿ ಯಾ ನೋರಾ ರಿಶ್ತಿ ವಿ ತಾಲೂಕಾತ್ ವಿ ನೋ ಆಗಾ ಟೋಲೆ ದಿದೆ ದಿದ್ದ ಬಿ ಮೊರೈ ದೇ ವಜೆ ಆಗಾ ಡಿಸ್ಟರ್ಬ್ ಶಿ ಸೋಶಲ್ ಎನ್ಸೈಟಿ ಡಿಸ್ಆರ್ಡರ್ ಅಗಾ ಯು ಹಾಲಾತ್ ಕೆ ಇನ್ಸಾನ್ ವಿ ಚಿದಾಯ್ ಶದೀದ್ ಕಿಸಮ್ ಖೌಫ್ ಚಿದಾಗ ಮೆಹಸೂಸ್ ವಿ ಟಿಕ್ಸ್ ಲಗನಾ ಓ ದಾಯ್ ದಿತ ಬುಝೆಹನ್ ಕಿ ದಾಸ್ ಲಾಗಿ ಚಿ ಜಚಿತ ಹದ್ರುಮ ಬಸ್ ದ ಖಾಲಕ್ ಚಿದಾ ದ ಮೋಜಚ್ ಕವಿ ಪೊಮೋ ಕೆ ಸೋಚ್ತಾ ಮೊ ಕಚು ಖಬರ್ ಕವಿ ದತ್ತ ದಾಸ್ ಲಾಗಿ ಚಿದಾ ಹೋ ಮೋಬರ್ ಕಿ ಜಗಿ ಜಿ ಓ ಚಿಚಿ ಮತ್ಲಬ್ ದತ್ತ ದಾಸ್ ಲಾಗಿ ಚಿದಾ ಹೋ ಮೋತರ್ ಕಸಿ ಟಿಕ್ ತೈ ಕನಾ ಸರಂಗ ಮೇ ಖಬರ್ ಫಸ್ಟ್ ಸ್ಟಾರ್ಟ್ ಕಿ ದೇತಾ ಒಕಡಾ ಬ್ಯಾಕಲ ದಾಯ್ ದತ್ತ ರದಾರ್ ಪುಜಡಾ ಕಿ ಡೋರ್ ವಿ ಚಿಚಿ ತಮೆ ಮತ್ಲಬ್ ಕಪಡೆ ಹೊಚಿ ದಿ ಅಗಾಕ್ ಸೋನ್ ದಿ ಚಿ ತಮೆ ಪೋಚಿ ಚಿ ದಿ ಅಗಾ ಹೋ ಕರ್ಜೆ ನದಿ ಚಿ ತಮೆ ವಿಷ್ಟ ಹೋ ನದಿ ಖಾರೋ ಪ ದಾಸಿ ಕಿಸಮ್ ತೈ ವಾ ಯರ ವಿ ದಾಸಿ ಕಿಸಮ್ ತೈ ವಾ ಖೋಫ್ ವಿ ದಸರ ದಾ ಟೋಲ್ ಸೈನ್ ಚಿ ದಿ ದಾ ಪೋ ಸೋಶಿಯಲ್ ಎನ್ಸೈಟಿ ಡಿಸ್ಆರ್ಡರ್ ಕಿರ್ಸಿ ಓ ದಾ ದೇ ಇವಾ ಜೆಹನಿ ಬಿಮೋರಿ ದೊ ಟಿಕ್ಸ್ ಲೈಕ್ ಅನಾ

ಅಂದ್ರೆ ತೋತಾವಿಯೇ ಎಮೋ ಹಬ್ಬರ ಓರ್ವೆ ಕನಿಯ ಓರ್ವೆ ಕನಿಯ ಓರ್ವೆ ಓವೆ ಓರ್ವೆ ಹೋ ಕಚೇರಿ ಪ್ರೋಗ್ರಾಮ್ ಓರ್ವೆ ಪುಕ್ಪಲೆ ಗೋಜಿನೆ ಗೋಜಿನ ದೇಶ್ತಾ ಕಣ್ಣು ದೇಶ್ತಾ ಆಯ್ಕಾರ ವಿನೇ ನಾ ವಾತಾನ್ ವಿನೇ ತೋತಾ ಎಮೋ ಗೋಜಿನ ಶಿಲಿ ದಿಲ ವಡಿಕಿ ದೇ ನಾ ಖಾನಾ ಡೇರ್ ಕೊಡ್ತಿ ಡೇರ್ ಲುಯಿ ದಿ ಹೊತ್ತುನ ಹೊಸ ಪಶ್ತಾನ ನಾ ಸಕಡಾ ಲಸಿ ಕಥಾ ಕೇಳ ಲಸಿ ದೇ ಬ್ಲಡ್ ಪ್ರೆಷರ್ ಚಿಗೆ ಯು ಕಾಸೆ ನಿ ಮೇಲೆ ಸತಲಾಯ್ವ ಬಿಯಾರ್ ಗುಡ್ ಸವಾಯ್ವ ಚಾಲ ಪತೋ ನಮ್ಮ ಮುಕ್ಷ ಚಕ್ಷುವಾದ ಹಕಾರ ಮೋತಾಯ ನೋಮ ನರ್ದ್ಲ ಮಿಶ್ ವಜೀರ್ ಹೋಪ ಅಡ್ವಾನ್ಸ್ ಜುಬ್ ಶೆ ಗುಲೈ ವಿರ್ತಾ ಶೆ ರವಿ ಬ್ಲಡ್ ಪ್ರೆಷರ್ ತಾ ಯು ಬಕೈದಾ ಯು ಮಖಸೂಸ್ ಜುಬ್ ಯು ವಿರ್ತಾ ಕಡಾಯ್ವಿ ದೆ ಬ್ಲಡ್ ಪ್ರೆಷರ್ ಗುಲೈತಾ ಯಹಾ ಯು ಜುಬ್ ಕಡಾಯ್ವಿ ಶೆರ್ ನಾ ವರ್ ಕಿಜಿ ನಾ ಅರ್ ನಾ ಖತು ಕಿಜಿ ನಾ ಅರ್ ನಾ ವಿಯರಿ ಜಿ ನಾ ಕೋ ಜುಬ್ ಶೆ ವಿರ್ತಾ ಶೆ ರವಿ ಓ ಹಟಾ ಕೇ ಜಿ ನಾ ನಾ ನೈ ಶೋ ರವ ಬ್ಯಾಪೆ ಆದಾತಿ ಕೇ ರೋ ಬ್ಯಾಪಾ ಇಸೆ ಹರು ನಾ ಲಾಗಿ ಜಿ ಒಪೆ ಆದಾತಿ ಉ ಹೊಶೆ ನೈ ಶೆರಾವ ಅಗಾ ವಿ ಜೆ ಖಾಲಿ ಸಾಕ ದೇರ ನಖರಿ ಖಾಲಿ ಸಾಕಿ ಅಬ ನಿಸಾ ಯೆ ನಿಮೆ ಯಾರೆ ನಾ ದೆ ತರ ಗೊಟ್ಸಿ ಹೆ ಖರಾಬ ತೋ ನಾ ಮುಖ ಸೆ ಚಕ್ಷಿ ವಾ ಹಮತ ಐ ನೋಮ ನರ್ತಲ ಅಗೆ ತೆ ಬಿ ಅನುಮ ನವೆರ್ ಸಿ ವಾ ಖಲಾ ದೇರ ಮರ ದುಡಾ ಬಿ ಮುರಿ ದೋ ಅಲ್ಲಾ ತಲಾ ದಾರ್ ಸಡಾ ಯಾರ್ ಮುಸಲ್ಮಾನ್ ವೇರ್ ನಾ ಸುತಿ ಯೋರೆ ವಖ ಯುಜಿ ಕನಾ ಬ್ಯಾನುಮ ನವಿಯರಿ ರೇ ಬ್ಯಾ ಆಗ ನುಮಿನಾ ದೆ ಪಖುಲರ್ ಸಿ ಕನಾ ಚಾತೆ ನೋ ಖಲೇ